ನಿರೇನಿ ಪನಿ ಪಗ ಪಗ ರೆ ಗರಿ ಸರಿ ಸಾಮ ಕರಿ ಸದಾ ದಿದರೆ ರೆ ಸಾ ಕರೆ ಸ ಪಗ ನಿನಿ ಪದೇ ರೆ ಸಾ ಕರೆ ಸ ಪಗ ಪಗ ನಿನಿ ಪದೇ ಸ ನಿಧ ಪಗ ರೆ.